ಖತ್ರಿ ಬ್ರಾಹ್ಮಣ ಶೂದ್ರ ವೈಶ್ಯ ಔರ್ ಹಿಂದೂ ಔರ್ ಮುಸಲ್ಮಾನ್ ದೋ ವಟಿಯಾ ಕೌಮ ಔರ್ ದೋನಾ ದಾ ಝಗಡಾ ಸದಿಯಾ ತೂ ಚಲಿಯಾ ಆ ರೇ ಹೈ ಪರ ಗುರೂ ನಾನಕ ದೇ ಘರ ದಾ ಉಪದೇಶ ಕೀ ಹೈ ಕಿ ಜಿಹੜੇ ಲೋಕ ರಬ ದೇ ನಾ ತೇ ಲಡದೇ ಹನ್ ਉਹ ਭੁੱਲੇ ਔਰ ਪਟਕੇ ਹੋਏ ਲੋਕ ਹਨ ਭਾਈ ਸਾਹਿਬ ਜੀ ਬਿਆਨ ਕਰਦੇ ਚਾਰ ਵਰਨ ਚਾਰ ਮਜ਼ਹਬਾਂ